0: ಆದವ್ ಮುಖ್ಯ ವಾರ್ತಾ. ಸಂಸದ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನಾ ವಿಧೇಯಕ ವಿಂಶತಿ ಷಡ್ ವಿಂಶತಿ ಪಾರಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸ್ವಕೀಯಾವಾಸೆ ಎನ್ಡಿಎ ಸಂಯುತೌ ನವ ಸಮ್ಮಿಳಿತೈ ವಿವಿಧ ಸದಸ್ಯೈ ಸಹ ಮಿಳಿತವಾನ್. ಅನೇನ ಸಂಸದಿ ಅನುಕ್ಷಣಂ ಜಾಯಮಾನೇಷು ವ್ಯವಧಾನೇಷು ಗಹನಚಿಂತಾ ಪ್ರಕಟೀಕೃತ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಅದ್ಯ ನವದಲ್ಯಃ ರಾಷ್ಟ್ರಪತಿ ಭವನೆ ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ರಾಷ್ಟ್ರೀಯ ಹಸ್ತ ನಿರ್ಮಿತ ತಂತು ಕಲಾ ಪುರಸ್ಕಾರಾನ್ ಪ್ರದತ್ತವತಿ. ಅದ್ಯ ಭಾರತಸ್ಯ ಉತ್ತರ ಪಶ್ಚಿಮ ಭಾಗೇಷು ಅತಿವೃಷ್ಟಿ ಅಜಾಯತ. ಭಾರತಸ್ಯ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕಾ ದೇಶೆ ಆಯೋಜಿತಾಯಾಂ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಅಂಡ್ ಬ್ಲಿಡ್ಸ್ ಇತ್ಯಸ್ಯಾಂ ಪ್ರತಿಯೋಗಿತಾಯಾಂ ವಿಜಯಂ ಪ್ರಾಪ್ತವಾನ್. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಕ್ರೀಡಿಕೆ ರಕ್ಷಿತಾ ರಾಮರಾಜ್ ಅಥ ಅಶ್ಮಿತಾ ಚಾಲಿಯಾ ಚ ಆಸನ್ ನಗರೆ ಆಯೋಜಿತಾಯಾಃ ಕೊರಿಯಾ ಮಾಸ್ಟರ್ಸ್ ಇತ್ಯಸ್ಯಾಃ ಸ್ಪರ್ಧಾಯಾಃ ಮಹಿಳೈಕಲ ವರ್ಗೆ ಉಪಾಂತ್ಯ ಚಕ್ರೆ ಪ್ರವೇಶಂ ಅಲಭಿತಾಂ. ಅಥ ವಾರ್ತಾಃ ವಿಸ್ತರೇಣ. ಸಂಸದ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನಾ ವಿಧೇಯಕ ವಿಂಶತಿ ಷಡ್ ವಿಂಶತಿ ಪಾರಿತಂ. ಅದ್ಯ ಲೋಕಸಭೆಯ ಏತದ್ ವಿಧೇಯಕ ಅನುಮೋದಿತಂ. ರಾಜ್ಯಸಭೆಯ ಏತದ್ ಗತ ಸೋಮವಾಸರೆ ಏವ ಪಾರಿತಂ ಆಸೀತ್.
1: यह विधेयक भुगतान में होने वाली देरी को दूर करने और विवादों के समाधान की प्रक्रिया को आसान बनाने के लिए लाया गया है. इसके अनुसार हर केंद्रीय सार्वजनिक क्षेत्र के उपक्रम को सूक्ष्म लघु और मध्यम उद्यमों से खरीदी गई वस्तुओं या सेवाओं के सभी बिलों का भुगतान ऑनलाइन सिस्टम के माध्यम से करना होगा. विधेयक में यह भी प्रावधान है कि यदि विवाद की स्थिति में मध्यस्थता से समाधान नहीं निकलता तो 30 दिन के भीतर मामले के सुलह के लिए आर्बिट्रेशन के लिए भेजना होगा. इसके अलावा विधेयक में दंड का भी प्रावधान है. ದೀಪೇಂದ್ರ ಕುಮಾರ್, ಆಕಾಶವಾಣಿ ಸಮಾಚಾರ, ದಿಲ್ಲಿ.
0: ವಿಧೇಯಕ ಪಾರಣಾನಂತರ ಪೀಠಾಸೀನಾಧಿಕಾರಿ ದಿಲೀಪ ಸೈಕಿಯ ವಿರೋಧ ಕುರ್ವದ್ಭ್ಯ ಸದಸ್ಯೇಭ್ಯ ಸದನಸ್ಯ ಕಾರ್ಯಾಚರಣ ಸುಚಾರುರೂಪೇಣ ಸಂಚಾಲನೆ ಸಹಯೋಗ ಕರ್ತು ಆಹ್ವಾನ ಅಕರೋತ್. ವ್ಯವಧಾನಾನಾಂ ವಿಷಯೆ ಅಸೌ ಅಸಂತೋಷ ಪ್ರಕಟಯನ್ ಅವದತ್ ಯತ್ ಏತಾದೃಶಃ ವಿರೋಧಃ ದೇಶಸ್ಯ ಲೋಕತಾಂತ್ರಿಕ ವ್ಯವಸ್ಥಾಯೈ ನ ಶೋಭತೆ. ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜುಃ ಅಪಿ ವಿಪಕ್ಷಸ್ಯ ಆಚರಣ ವಿಷಯೆ ಚಿಂತಾಂ ಪ್ರಕಟಯನ್ ಅವದತ್ ಯತ್ ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹಃ ಸಂಸದೀಯ ಸತ್ರಸ್ಯ ಅವಧೌ ನಿಯಮಿತ ರೂಪೇಣ ಸಂಸದಿ ಉಪಸ್ಥಿತಃ ಭವತಿ ತಥಾ ಚಿರರಾತ್ರಿಂ ಯಾವತ್ ಸದನೆ ಏವ ತಿಷ್ಠತಿ. ನೈರಂತರ್ಯೇನ ಕೋಲಾಹಲ ಕಾರಣೇನ ಪೀಠಾಸೀನಾಧಿಕಾರಿಣ ಸದನಸ್ಯ ಕಾರ್ಯಾಚರಣಂ ಸೋಮವಾಸರೆ ಪ್ರಾತಃ ಏಕಾದಶವಾದನ ಪರ್ಯಂತಂ ಸ್ಥಗಿತಂ. ತತಃ ಪೂರ್ವಂ ಪ್ರಾತಃ ಏಕಾದಶವಾದನೆ ಸದನಸ್ಯ ಕಾರ್ಯಾರಂಭಿಸತಿ. ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ ಇತ್ಯೇಷಃ ಭಾರತ ಛೋಡೋ ಆಂದೋಲನ್ ಇತ್ಯೇತಸ್ಯ ಸ್ವತಂತ್ರತಾ ಸೇನಾನಿಭ್ಯಃ ಅತ ದಿವಂಗತೇಭ್ಯಃ ಚ ಶ್ರದ್ಧಾಂಜಲಿಂ ಅರ್ಪಿತವಾನ್. ಮಹಾತ್ಮನಃ ಗಾಂಧಿನಃ ಐತಿಹಾಸಿಕಂ ಕರೋ ಯಾ ಮರೋ ಇತ್ಯಾಹ್ವಾನಂ ಸ್ಮರನ್ ಅಸೌ ತಮ್ ಆಂದೋಲನಂ ರಾಷ್ಟ್ರೀಯೈಕ್ಯಸ್ಯ ಸಾಹಸಸ್ಯ ಸತ್ಯಸ್ಯ ಅಹಿಂಸಾಯಾಶ್ಚ ಚಿರಸ್ಥಾಯಿ ಪ್ರತೀಕಂ ಇತಿ ಪ್ರತಿಪಾದಿತವಾನ್. ತದನಂತರಂ ಲೋಕಸಭಾಧ್ಯಕ್ಷಃ ಪ್ರಶ್ನಕಾಲಂ ಆರಬ್ಧುಂ ಪ್ರಯತ್ನಂ ಅಕರೋತ್. ಕಿಂತು ವಿಪಕ್ಷಸದಸ್ಯೈಃ ಛಾತ್ರಾಂದೋಲನೇಷು ಕಥಿತಾ ರಕ್ಷಕಕೃತ ಕಾರ್ಯಸ್ಯ ವಿಷಯಃ ಉತ್ಥಾಪಿತಃ. ವಿಪಕ್ಷ ಸದಸ್ಯಾಃ ಅಸ್ಮಿನ್ ವಿಷಯೆ ಕೇಂದ್ರೀಯ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ವಕ್ತವ್ಯಂ ಪ್ರಾರ್ಥಯಂತಃ ಆಸನ್. ಛಾತ್ರಾಂದೋಲನೇಷು ಕಥಿತಾ ರಕ್ಷಕೈಃ ಕೃತ ಕಾರ್ಯಾಣಿ ನೀಟ್ ಸಂಬದ್ಧ ವಿಭಿನ್ನ ವಿಷಯಂ ಚ ಸಮಧಿಕೃತ್ಯ ವಿಪಕ್ಷಸ್ಯ ಕೋಲಾಹಲಾತ್ ರಾಜ್ಯಸಭಾಯಾಃ ಕಾರ್ಯಾಚರಣಮಪಿ ಆದಿವಸಂ ಯಾವತ್ ಸ್ಥಗಿತಂ. ಅಪರಾಹ್ನೆ ದ್ವಾದಶವಾದನೆ ಪ್ರಥಮ ಸ್ಥಗನಾನಂತರಂ ಸದನಸ್ಯ ಕಾರ್ಯಾಚರಣಂ ಪುನಃ ಸಮಾರಬ್ಧಂ. ತದಾ ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ವಿಪಕ್ಷಸ್ಯ ಕೋಲಾಹಲ ಮಧ್ಯೆ ಪ್ರಶ್ನಕಾಲಂ ಆರಬ್ಧವಾನ್. ಅಸ್ಮಿನ್ ಸಮಯೆ ಕೇಂದ್ರೀಯ ರೈಲಮಂತ್ರಿ ಅಶ್ವಿನಿ ವೈಷ್ಣವಃ ರೈಲ ವಿಭಾಗೆ ಕವಚ ಸುರಕ್ಷಾ ಪ್ರಣಾಲ್ಯಃ ತಥಾ ಸಂಕೇತ ವ್ಯವಸ್ಥಾಯಾಃ ಸ್ಥಾಪನ ಸಂಬದ್ಧಸ್ಯ ಪ್ರಶ್ನಸ್ಯ ಉತ್ತರಂ ದಾತುಂ ಪ್ರಯತಿತವಾನ್. ಕಿಂತು ಸ್ವತ್ತರಂ ಸಂಪೂರ್ಣತಯಾ ಪ್ರಸ್ತೋತುಂ ನ ಅಶಕ್ನೋತ್. ನೈರಂತರ್ಯೇಣ ಕೋಲಾಹಲ ಕಾರಣೇನ ಸಭಾಪತಿನಾ ಸದನಸ್ಯ ಕಾರ್ಯಾಚರಣಂ ಸೋಮವಾಸರೆ ಪ್ರಾತಃ ಏಕಾದಶವಾದನ ಪರ್ಯಂತಂ ಸ್ಥಗಿತಂ. ಇತಃ ಪ್ರಾತಃ ಏಕಾದಶವಾದನೆ ಸದನಸ್ಯ ಸಮಾರಂಭೆ ಸತಿ ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ಅವದತ್ ಯತ್ ಅಗಸ್ಟ್ ಮಾಸಸ್ಯ ನವಮ ದಿನಾಂಕೆ ಭಾರತ ಛೋಡೋ ಆಂದೋಲನ್ ಇತ್ಯಸ್ಯ ಚತುರಶೀತಿತಮಃ ಸ್ಮೃತಿ ವರ್ಷಃ ವರ್ತತೆ. ಸಹ ಅವದತ್ ಯತ್ ಏತದ್ ಆಂದೋಲನಂ ಮಹಾತ್ಮನಃ ಗಾಂಧಿನಃ ದೂರದರ್ಶಿನ ನೇತೃತ್ವೇ ಆಸೀತ್. सह एतदपि अवदत् यत् भारत छोड़ो आंदोलन इति भारतस्य स्वातंत्र्य संग्रामस्य महत्वपूर्णः कीर्तिस्तंभः अस्ति। यः अद्यापि देशभक्तेः राष्ट्रियैक्यस्य अथ निःस्वार्थ राष्ट्रसेवायाः च आदर्शैः युवकान् प्रेरयति। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि उपलब्धो भविष्यति। प्रधानमन्त्री नरेन्द्र मोदी अद्य स्वकीय आवासे एनडीए संयुतौ नव सम्मिलितैः विविध सदस्यैः सह मिलितवान्। एतेषु राष्ट्रवादी कांग्रेस पार्टी इति दलस्य अथ शिवसेना दलस्य सदस्याः च समाविष्टाः। उपवेशनानन्तरं संसद परिसरे वार्ताहरैः सह सम्भाषमाणा शिवसेना सांसद ज्योति सावित्री नागनाथ वाघमारे इत्येषा प्रावोचत् यत् प्रधानमन्त्रिणा संसदि अनुक्षणं जायमानेषु व्यवधानेषु गहनचिन्ता प्रकटीकृता। सा अकथयत् यत् प्रधानमन्त्रिणा अवलोकितं यत् निरन्तरस्थगनेन व्यवधानेन च नवनिर्वाचिताः प्रतिभाशालिनश्च सदस्याः सदने स्वकीय विचारान् उपस्थापयितुं नैव पारयन्ति। प्रधानमन्त्री नरेन्द्र मोदी श्वः इंडियन इंस्टीट्यूट ऑफ टेक्नोलॉजी इति संस्थायाः 75वें दीक्षांत समारोहे भागं भजिष्यति। प्रधानमंत्री श्री मोदी 3,000+ छात्रान् संबोधयिष्यति, येषु 87,500 शोधच्छात्राः समाविष्टाः। अत्रावसरे श्री मोदी मेधाविभ्यः छात्रेभ्यः संस्थायाः प्रतिष्ठितानि सम्मानानि प्रदास्यति। राष्ट्रपति पदासीना द्रौपदी मुर्मुः अद्य नवदिल्ल्याः राष्ट्रपति भवने 25वें 2000वर्षस्य संत कबीर हस्त निर्मित तन्तुकला पुरस्कारान् राष्ट्रिय हस्त निर्मित तन्तुकला पुरस्कारान् च प्रदत्तवती। हस्तशिल्पिनां कलात्मकतां नवीनतां भारतीय परम्परायाः संरक्षणे तेषां योगदानं च सम्मानयितुम् आहत्य